ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಶುಕ್ರವಾರ 2026 ಇಸ್ವಿಯ ಅಕ್ಟೋಬರ್ ತಿಂಗಳಿನ 2ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಶ್ವೇಜ ಮಾಸದ 10ನೇ ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಗಳು.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯೆ ಮಾಡುವ ಶುಭ ಮುಂಜಾನವಿನ ನಮಸ್ಕಾರಗಳು. ಈಗ ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ KR ಸಂಧ್ಯಾ ರೆಡ್ಡಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ, GS ಉಬಡ್ಕರ್ ಅವರ ರಚನೆ ಬೃಂದಗಾನದಲ್ಲಿ. 6:40 ಜನಪದ ಗೀತೆಗಳು, ಫತೇಪುರ್ ಗ್ರಾಮದ ಯಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪು ನೆರಳೆ ನಾಟಿ ಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್, ರೇಷ್ಮೆ ಸಹಾಯಕ ನಿರ್ದೇಶಕರು. ಇದು ಈ ಕಾರ್ಯಕ್ರಮದ ಪ್ರಾಯೋಜಕರು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು 8:30 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. 9:00 ಪ್ರಕಟಣೆಗಳು. 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಪ್ರಜಾಸೇವೆ ಕುರಿತ ಸರಣಿ ಕಾರ್ಯಕ್ರಮ. 9:45 ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ. ಪ್ರಸ್ತುತಿ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 10:15 ಹನ್ನೊಂದು ಗಂಟೆವರೆಗೆ, 11:30 11:59 FM ರೇಂಬೋದ ಕಾರ್ಯಕ್ರಮಗಳು. ಇನ್ನು ನಿಲಯದ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆ, 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ವಿಷಯ PM ಪರ್ ಡ್ರಾಪ್ ಮೋರ್ ಡ್ರಾಪ್ PM KSY. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 2:15 ಹಿಂದಿ ಸಮಾಚಾರ, 2:30 ಪ್ರದೇಶ ಸಮಾಚಾರ, 2:40 ಗಾಂಧಿ ಸ್ಮೃತಿ, 3:00-5:00 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳಿವೆ. 5:30 ಯುವವಾಣಿಯಲ್ಲಿ ಅಹಿಂಸಾವಾದಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇಂದು ನಮಗೇಕೆ ಪ್ರಸ್ತುತ ಕುರಿತು ಒಂದು ಅವಲೋಕನ. ಭಾಗವಹಿಸುವವರು ವೆಂಕಟೇಶ್ ಹೂಗಾರ್, ಆಧ್ಯಾತ್ಮಿಕ ಸಮಾಲೋಚಕಿ ಡಾಕ್ಟರ್ ಪದ್ಮಜ ಹಾಗೂ ತಿಮ್ಮಪ್ಪ ಗಂಜಳ್ಳಿ. ಇನ್ನು 6:10 ಪ್ರಕಟಣೆಗಳು. 6:15 ವಿಜ್ಞಾನ ರಶ್ಮಿ. ವಿಷಯ ಕೃತಕ ಬುದ್ಧಿಮತ್ತೆ ಮತ್ತು ಅದರ ಪರಿಸರದ ಮೇಲೆ ಬೀರುವ ಪರಿಣಾಮಗಳನ್ನು ಕುರಿತು ಮಾಹಿತಿ. ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನ್ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕಟಕನೂರು ಗ್ರಾಮದ ತಿಕ್ಕಯ್ಯ ಅವರ ಮೆಣಸಿನಕಾಯಿ ಬೇಸಾಯದ ಅನುಭವಗಳು. ಇನ್ನು 8:30 ಜನಪದ ಸಂಗೀತ, 9:30 ಕರೆಂಟ್ ಅಫೇರ್ಸ್, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನದ ಧ್ವನಿ ಮುದ್ರಿಕೆ ಇದೆ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.
1: Prime Minister Narendra Modi has said 21st century India is moving forward with the principles of pro-people, pro-active and good governance. He said the country is progressing rapidly on the reform express and institutions conducting examinations must also undertake reforms in line with the country's needs. Addressing the centenary celebrations of the Union Public Service Commission at Bharat Mandapam in New Delhi, the Prime Minister stressed the need to bring young people into public services who are driven not by public office, but by public service. The nation is paying homage to Father of the Nation, Mahatma Gandhi, on his 157th birth anniversary today. In her message on Gandhi Jayanti, President Draupadi Murmu said, Mahatma Gandhi's message of peace and non-violence has become even more relevant amid wars and conflicts in several parts of the world. She paid tribute to Mahatma Gandhi and said his life and ideals are widely respected across the world. She expressed confidence that India is advancing towards the goal of Vikasit Bharat by 2047. A Sarv Dharma Prarthana Sabha will be held at Mahatma Gandhi Samadhi at Rajghat in New Delhi

ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಪುರಂದರ ದಾಸರ ರಚನೆಯನ್ನು ಕೇಳಿದ್ರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಅವರಿಂದ.
1: ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಜನಸಾಮಾನ್ಯರ ಜಾಗೃತಿ ಸುಧಾರಣೆಗಳಿಗಾಗಿಯೂ ಕೊಟ್ಟರು. ಅದರಲ್ಲಿಯೂ ಸ್ತ್ರೀಯರನ್ನು ಕುರಿತ ಅವರ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತಂದಂತಹ ಯೋಜನೆಗಳು ಭಾರತದ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವು. ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಅಷ್ಟಕ್ಕೇ ಸೀಮಿತವಾಗಿದ್ದ ಮಹಿಳೆಯರ ಬದುಕು ಹಾಗೂ ವ್ಯಕ್ತಿತ್ವಗಳಿಗೆ ಹೊಸ ಆಯಾಮಗಳನ್ನು ಕಲ್ಪಿಸಿದವರು ಗಾಂಧಿ. ಈ ಕಾರಣದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಕಂಡುಬರದಂತಹ ಮಹಿಳಾ ಜಾಗೃತಿ ಹಾಗೂ ಸಶಕ್ತೀಕರಣಗಳು 60-70 ವರ್ಷಗಳಷ್ಟು ಹಿಂದೆಯೇ

0: ಭಾರತದಲ್ಲಿ ಕಂಡುಬಂದವು. ಸ್ತ್ರೀಯರಲ್ಲಿ ಸ್ವಭಾವತಃ ತಾಳ್ಮೆ, ಕಷ್ಟಸಹಿಷ್ಣುತೆ, ಅಹಿಂಸಾಪರತೆ, ಅಂತಃಕರಣ ಹಾಗೂ ಜೀವದಯಾಪರವಾದ ಗುಣಗಳಿವೆ ಎಂಬುದನ್ನು ನಮ್ಮ ಪರಂಪರೆಯುದ್ದಕ್ಕೂ ಕಂಡಿದ್ದ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರೇ ಪ್ರೇರಣೆ ಎಂದಿರುವುದು ಮಹಿಳೆಯರ ಅಂತಃಶಕ್ತಿಯ ಬಗ್ಗೆ ಅವರಿಗಿದ್ದ ಅಪಾರ ಭರವಸೆ ಹಾಗೂ ವಿಶ್ವಾಸಗಳಿಗೆ ಸಾಕ್ಷಿ. ಅನೇಕ ವಿಷಯಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಮಿಗಿಲು ಎಂಬುದನ್ನು ಕಂಡುಕೊಂಡಿದ್ದ ಗಾಂಧಿಯವರ ಆಪ್ತ ಪರಿವಾರದಲ್ಲಿದ್ದವರೆಲ್ಲರೂ ಸ್ತ್ರೀಯರೇ ಎಂಬುದು ಗಮನಾರ್ಹ. ಸ್ತ್ರೀಯರು ಸುಶಿಕ್ಷಿತರಾಗಬೇಕು, ಅಂಧಾಚರಣೆಗಳಿಂದ ಮುಕ್ತರಾಗಬೇಕು, ಸಮಾಜಕ್ಕೆ ಅವರ ಬೆಲೆ ಬಾಳುವ ಕೊಡುಗೆ ಸಲ್ಲಬೇಕು ಎಂದು ಹಾರೈಸುತ್ತಿದ್ದ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿದ್ದ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರು ಪಾಲ್ಗೊಂಡರೆ ಮಾತ್ರ ಅಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ ಎಂದು ಹೇಳುತ್ತಿದ್ದರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪ, ರಾಜಕೀಯ ವಿಷಯಗಳು, ಮತೀಯ ಸಾಮರಸ್ಯ, ಭಾವೈಕ್ಯತೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುವಷ್ಟೇ ಗಂಭೀರವಾಗಿ ಕಡಲೆಕಾಯಿ ಸಿಪ್ಪೆಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಮಕ್ಕಳನ್ನು ಎಳೆಯ ಬಿಸಿಲಿಗೆ ಒಡ್ಡಬೇಕು, ಮಡ್ ಪ್ಯಾಕ್ ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು, ರೈತರಿಗೆ ಗೋವಿನಿಂದ ಎಷ್ಟು ಉಪಯೋಗ, ಟ್ರ್ಯಾಕ್ಟರ್ನಿಂದ ಏನು ಉಪಯೋಗ ಎಂಬುದರ ತುಲನಾತ್ಮಕ ವಿಶ್ಲೇಷಣೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದರು. ಗಾಂಧಿಯವರು ಸ್ತ್ರೀಪರವಾದ ತಮ್ಮ ಕಾಳಜಿಯಿಂದ ಎಷ್ಟರ ಮಟ್ಟಿಗೆ ಸ್ತ್ರೀಯರ ವಿಶ್ವಾಸ ಗಳಿಸಿದ್ದರೆಂದರೆ, ಸ್ತ್ರೀಯರಿಗೆ ಚಿನ್ನ ಹಾಗೂ ಆಭರಣಗಳ ವ್ಯಾಮೋಹ ವಿಪರೀತ ಎಂಬ ಮಾತನ್ನೇ ಸುಳ್ಳು ಮಾಡುವಂತೆ ಗಾಂಧಿಯವರು ಕೇಳಿದ ತಕ್ಷಣ ನಿಂತ ಕಾಲಿನಲ್ಲೇ ತಮ್ಮ ಆಭರಣಗಳನ್ನು ಗಾಂಧಿಯವರ ಸ್ವಾತಂತ್ರ್ಯ ನಿಧಿಗಾಗಿ ಅರ್ಪಿಸಿಬಿಡುತ್ತಿದ್ದರು. ಆದರೆ ಸೌಂದರ್ಯ ಇರುವುದು ಉಡುಗೆ ತೊಡುಗೆಗಳಲ್ಲ, ಚಾರಿತ್ರ್ಯದಲ್ಲಿ, ಅಂತಃಶಕ್ತಿಯಲ್ಲಿ ಎಂದು ಉಪದೇಶಿಸುತ್ತಿದ್ದರು. ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಬಗೆಗೂ ಗಾಂಧಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಿದ್ದರು. ಬಾಲ್ಯ ವಿವಾಹ, ಬಾಲವಧುಗಳ ಸಮಸ್ಯೆ ಅವರನ್ನು ತೀವ್ರವಾಗಿ ತಟ್ಟಿತ್ತು. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕು, ಅದನ್ನು ವಿರೋಧಿಸುವ ಬಲವನ್ನು ನಮ್ಮ ಅಂತಃಸತ್ವದಿಂದಲೇ ರೂಢಿಸಿಕೊಳ್ಳಬೇಕು, ತಾವು ಸೂಕ್ತವಾದ ವಯಸ್ಸಿಗೆ ಬರುವ ತನಕ ಮದುವೆಯಾಗುವುದಿಲ್ಲ ಎಂದು ಹೇಳುವ ಮತ್ತು ತಮಗೆ ಇಷ್ಟವಾಗದ ವರನನ್ನು ತಿರಸ್ಕರಿಸುವ ಧೈರ್ಯವನ್ನು ಹುಡುಗಿಯರು ಬೆಳೆಸಿಕೊಳ್ಳಬೇಕು ಎಂಬುದು ಗಾಂಧಿಯವರ ವಿಚಾರವಾಗಿತ್ತು. ಬಾಲವಿವಾಹದ ವಿರುದ್ಧ ಹೋರಾಡುವ ಕೆಲಸವನ್ನು ಅವರು ಸರೋಜಿನಿ ನಾಯ್ಡುರವರಿಗೆ ವಹಿಸಿದ್ದರು. ಸ್ತ್ರೀಯರನ್ನು ಕುರಿತಂತೆ ಗಾಂಧೀಜಿಯವರ ಕಾಳಜಿ ಬರೀ ಬಾಯಿ ಮಾತಿನದಾಗಿರಲಿಲ್ಲ. ಈ ಕುರಿತಾದ ತಮ್ಮ ಎಲ್ಲ ವಿಚಾರಗಳನ್ನು ಆಳವಾದ ತಿಳುವಳಿಕೆ, ಅನುಭವಗಳ ಮೂಲಕವೇ ಮಂಡಿಸುತ್ತಿದ್ದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಪುರುಷನಾಗಿ ತಮಗಿದ್ದ ಹಕ್ಕುಗಳನ್ನು ಬಿಟ್ಟುಕೊಟ್ಟಾಗಲೇ ತಮ್ಮ ಪತ್ನಿಯ ಭಾವನೆಗಳನ್ನು ಅರಿಯಲು, ಅವಳಂತೆಯೇ ಚಿಂತಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಗಾಂಧಿಯವರು, ನಾನು ಸ್ತ್ರೀಯಾಗಿ ಜನ್ಮ ತಳೆಯದಿದ್ದರೂ ಭಾರತದ ಮಹಿಳೆಯರಿಗಾಗಿ ಮಹಿಳೆಯಾಗ ಬಯಸುತ್ತೇನೆ ಎಂದಿರುವುದು ಅವರ ಪ್ರಾಮಾಣಿಕ ಅನಿಸಿಕೆಗಳಿಗೆ ಸಾಕ್ಷಿ.
1: ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಕೇಳಿದ್ರಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ.

0: 수상하게 돼.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ದೇಶಭಕ್ತಿ ಗೀತೆ ಜಿ ಎಸ್ ಉಬರಡಕ್ ಅವರ ರಚನೆ ವೃಂದಗಾನದಲ್ಲಿ.

ಇದುವರೆಗೂ ದೇಶಭಕ್ತಿ ಗೀತೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6:40. ಈಗ ಜನಪದ ಗೀತೆಗಳು. ಫತೇಪುರ ಗ್ರಾಮದ ಯಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿ.

ಇದುವರೆಗೂ ಫತೇಪುರ ಗ್ರಾಮದ ಯಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಜನಪದ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
0: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಪ್ರಕಟಣೆಗಳು 7:05 ಕ್ಕೆ. ಪ್ರದೇಶ ಸಮಾಚಾರ.

0: ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ, ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾಕ್ಟರ್ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್, ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ಕಾರಾಗೃಹವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ಧ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇ ಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಇ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಇ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ
6: ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೆರಳೆ ನಾಟಿ ಕ್ರಮ ಕುರಿತು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸುವ ಸಂದರ್ಶನ ಇದೀಗ.
7: ನಮಸ್ಕಾರ.
8: ನಮಸ್ಕಾರ ಸರ್.
7: ಯಾವ ವಿಷಯವನ್ನು ತಾವು ಮಾತಾಡಕ್ಕೆ ಆಕಾಶವಾಣಿಗೆ ಬಂದಿದ್ದೀರಿ ಸರ್?
8: ಈ ಸಾಲಿನ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಿ. ಸೊ ರೇಷ್ಮೆ ಕೃಷಿನಲ್ಲೂ ಸಹ ಮಣ್ಣಿನಿಂದ ಹಿಡಿದು ಸಿಲ್ಕ್ ಸ್ಯಾರಿವರೆಗೂ ಹಲವಾರು ಹಂತಗಳಿದ್ದಾವೆ. ಈ ಹಂತಗಳಲ್ಲಿ ಮೊದಲನೇದಾಗಿ ಮೊದಲನೇ ಕಂತಾಗಿರೋದ್ರಿಂದ ನಾವು ಭೂಮಿ ಆಯ್ಕೆ ಮತ್ತೆ ಮಣ್ಣು ಪರೀಕ್ಷೆ ಮತ್ತು ಹಿಪ್ಪನೆಳೆ ನಾಟಿ ಕಾರ್ಯಕ್ರಮ ಅನ್ನೋ ಕಾರ್ಯಕ್ರಮದಿಂದನೇ ಶುರು ಮಾಡ್ಬಿಡೋಣ ಸರ್.
7: ಡಾಕ್ಟರ್ ಮಂಜುನಾಥ್ ಅವರೇ, ತಮ್ಗೆ ಗೊತ್ತಿರೋ ಹಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಏಕೈಕ ಆಹಾರ ರೇಷ್ಮೆ ಹುಳುಗೆ.
8: ಹೌದು ಸರ್.
7: ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಾಗಿದ್ದು ಉತ್ಕೃಷ್ಟವಾದಂತಹ ಒಂದು ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳಕ್ಕೆ ರೈತರು ನೀಡಿದ್ದೆ ಆದ್ರೆ ಅದು ಉತ್ತಮವಾದಂತಹ ಒಂದು ಗೂಡನ್ನು ಕಟ್ಟುವುದಕ್ಕೆ ರೇಷ್ಮೆ ಹುಳುಗೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಯಲ್ಲಿ ಗೂಡಿನ ಧಾರಣೆ ತುಂಬಾ ಉತ್ತಮವಾಗಿದೆ. ಸಾಕಷ್ಟು ಜನ ರೈತರು, ರೇಷ್ಮೆ ಬೆಳೆಗಾರರು ತುಂಬಾ ಖುಷಿ ಪಡ್ತಿದ್ದಾರೆ. ಹತ್ರ 1,000 ರೂಪಾಯಿ ತನಕ ಒಂದು ಕೆಜಿ ಗೂಡಿನ ಒಂದು ಧಾರಣೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಂಬಾ ಜನ ರೈತರು ರೇಷ್ಮೆ ಕೃಷಿ ಮಾಡೋದಕ್ಕೆ ಒಲವು ತೋರ್ತಿದ್ದಾರೆ. ಮೊದಲನೇದಾಗಿ ಯಾವ ತರದ ಜಮೀನನ್ನು ಆತ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
8: ಹೌದು, ನಮ್ಮ ರಾಜ್ಯದಾದ್ಯಂತ ವಿವಿಧ ರೀತಿಯ ಮಣ್ಣಿನ ಜಮೀನುಗಳಿದ್ದಾವೆ. ಈಗ ಕೆಂಪು ಮಿಶ್ರಿತ ಮಣ್ಣು, ಗೋಡ್ ಮಣ್ಣು, ಮತ್ತೆ ಕಪ್ಪು ಮಣ್ಣು, ಕಾಟನ್ ಸಾಯಿಲ್ ಅಂತವೆಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ, ಆ ತರದ್ದೆಲ್ಲ ನಾರ್ತ್ ಕರ್ನಾಟಕ ಹೋದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದೆ. ಸಾಂಪ್ರದಾಯಿಕ ರೇಷ್ಮೆ ಪ್ರದೇಶಗಳಲ್ಲಿ ಕೆಂಪು ಮರಳು ಮಿಶ್ರಿತ ಗೋಡ್ ಮಣ್ಣು ಇದೆ. ಕೆಂಪು ಮಿಶ್ರಿತ ಗೋಡ್ ಮಣ್ಣು ರೇಷ್ಮೆ ಬೆಳೆಗೆ ಬಹಳ ಅನುಕೂಲವಾದಂತದ್ದು. ಇದರ ಅರ್ಥ ಕಪ್ಪು ಮಣ್ಣಲ್ಲಿ ಆಗದೇ ಇಲ್ಲ ಅಂತ ಏನಿಲ್ಲ, ಕೆಲವು ಕಾರ್ಯಕ್ರಮಗಳನ್ನ ಕೈಗೊಂಡು ಅಲ್ಲೂ ಸಹ ನಾವು ಉತ್ತಮವಾಗಿ ನಾವು ಬೆಳೆನ ತೆಗಿಬಹುದಾಗಿರುತ್ತೆ. ಹಾಗೆ ರೈತರಿಗೆ ಹೇಳದಿಷ್ಟೇ, ಮೊದಲನೇದಾಗಿ ಅವ್ರ ಜಮೀನು ಸಮತಟ್ಟಾಗಿದೆಯಾ, ಆ ಭೂಮಿಯ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಿಶ್ರದ ಗೋಡ್ ಮಣ್ಣಾಗಿರ್ಬೋದು, ಅದ್ರ ಹಿಂದೆ ಏನ್ ಬೆಳೆದಿದ್ರು, ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಆ ಮಣ್ಣಿನ ಟೆಸ್ಟ್ ಮಾಡ್ಬೇಕಾಗತ್ತೆ, ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದಾವೆ, ಸ್ಥಳೀಯವಾಗಿ ಯೂನಿವರ್ಸಿಟಿಗಳಿದಾವೆ. ಯಾವುದೂ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ದು ರೇಷ್ಮೆ ಇಲಾಖೆ ತಾಂತ್ರಿಕ ಸೇವಾ ಕೇಂದ್ರಗಳಿದಾವೆ, ಇಲಾಖಾ ಅಧಿಕಾರಿಗಳಿದ್ದಾರೆ. ಯಾರನ್ನ ತಾವು ಸ್ಥಳೀಯವಾಗಿ ಅಪ್ರೋಚ್ ಮಾಡಿದ್ರು ಸಹ, ರೈತರುಗಳು ಕೇಳ್ಕೊಂಡ್ರು ಸಹ, ಆ ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಫಸ್ಟ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.
7: ಮಂಜುನಾಥ್ ಅವರ, ತಾವು ಹೇಳೋ ಪ್ರಕಾರ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಉತ್ತಮ ಅಂತೀರ.
8: ಹೌದು.
7: ತಾಂತ್ರಿಕವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಧಾನಗಳನ್ನು ಅನುಸರಿಸಬೇಕು ಅಂತ? ತಾವು
8: ಮೊದಲು ರೈತರು ತಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಮರಗಳ ಕೆಳಗಡೆ ಇರೋಂತದ್ದು, ನೀರು ನಿಂತಿಲ್ದೇ ಇರೋ ಜಾಗ ಅಥವಾ ಸುಮಾರು ಒಣಗಿರೋಂತ ಜಾಗ, ಈಗಾಗ್ಲೇ ಗೊಬ್ಬರ ಗಿಬ್ಬರಗಳು ಹಾಕ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತ.
7: ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದ ಮೇಲೆ ಎಷ್ಟು ದಿನ ಅಂತರ ಬಿಟ್ಟು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು?
8: ಕನಿಷ್ಠ ಒಂದು 5-6 ತಿಂಗಳು. ಸೊ ಒಂದು ಎಕರೆನಲ್ಲಿ ಸುಮಾರು ಒಂದು 8-10 ಜಾಗ, ಇಲ್ಲಿ ನಾನೇನು ಹೇಳಿದ್ನಲ್ಲ ಮರದ ಕೆಳಗಡೆ ಮತ್ತೆ ನೀರ್ ನಿಲ್ತಿರೋ ಜಾಗ, ಜೌಗು ಪ್ರದೇಶ, ಈ ತರದ್ದೆಲ್ಲ ಬದು ಈ ತರದ್ನೆಲ್ಲ ಅವಾಯ್ಡ್ ಮಾಡಿ ಗುರ್ತು ಮಾಡ್ಕೊಳ್ಳೋದು. ಫಸ್ಟ್ ಗುರ್ತು ಮಾಡ್ಕೊಂಡು ಆ ಜಾಗದಲ್ಲಿ ಕನಿಷ್ಠ ವಿ ಆಕಾರದಲ್ಲಿ ಸುಮಾರು 1.5 ಅಡಿಯಿಂದ 2 ಅಡಿವರೆಗೆ ವಿ ಆಕಾರದಲ್ಲಿ ಹಳ್ಳ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ಪದರನ ಮೇಲ್ಪದರಿಂದ ಹಳ್ಳದವರೆಗೂ 1.5 ಅಡಿವರೆಗೂ ಅಥವಾ 2 ಅಡಿವರೆಗೂ ಅದನ್ನ ಪದರಗಳನ್ನ ತರ ಅದನ್ನ ಬಿಡಿಸ್ಕೊಳ್ಳೋದು.
7: ಅಂದ್ರೆ
8: ಕೆರಿಬೇಕು. ಕೆರೆದು ಆ ಮಣ್ಣನ್ನ ಕೆಮಿಕಲ್ಸ್ ಇಲ್ದೆ ಇರೋಂತ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಹಾಕೊಳ್ಬೇಕು.
7: ಬಟ್ಟೆ ಚೀಲ
8: ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಹಾಕೊಂಡು ಅಲ್ಲಿಟ್ಕೊಳ್ಳೋಂತದ್ದು. ಈ ತರ 1 ಎಕರೆನಲ್ಲಿ 8 ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಪ್ರತಿ ಪ್ಲೇಟ್ಗಳಲ್ಲೂ ಅಥವಾ ಮಾದರಿಗಳಲ್ಲಿ ಕನಿಷ್ಠ ಒಂದು ಅರ್ಧ ಕೆ ಜಿ ತೆಗೆದಿರೋಂಥದ್ದು, ಅದನ್ನ ನಾಲ್ಕು ಭಾಗ ಮಾಡ್ಕೊಳ್ಬೇಕು. ಸಮತಟ್ಟಾಗಿ ರೌಂಡ್ ಆಗಿ ಮಾಡಿಕೊಂಡು ಶೇಪ್ ಮಾಡಿಕೊಂಡು ನಾಲ್ಕು ಭಾಗ ವಿಂಗಡಿಸ್ಕೊಳ್ಬೇಕು. ನಾಲ್ಕು ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಏನು ಭಾಗ ಇರುತ್ತಲ್ಲ, ಎರಡು ಭಾಗ ತೆಗೆದು ಬಿಡಬೇಕು. ಇನ್ನೆರಡು ಭಾಗನ ಸಮನಾಗಿ ಹದವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಇದೇ ಪದ್ಧತಿನ ಇನ್ಮಿಕ್ಕಿದ ಜಾಗದಲ್ಲಿ ಒಂದೇ ಕಡೆಯಲ್ಲಿ ಎಂಟತ್ ಕಡೆ ಏನ್ ಮಾಡಿರ್ತೀರಲ್ಲ ಅದನ್ನು ಸಹ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಅಲ್ಲ ಅದೇ ತರ ಮಾಡ್ಕೋಬೇಕು, ಎಲ್ಲಾನು ಒಟ್ಟಾರೆಯಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದ್ರಲ್ಲಿ ಅರ್ಧ ಕೆ ಜಿ ಬರೋಂಥದ್ದು ಅದ್ರಲ್ಲಿ ಕಲ್ಲು ಕಡ್ಡಿ ಬೇರೆ ಕಸ ಇವನ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ನೀಟಾಗಿ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಆ ರೈತನ ಹೆಸರು, ಆ ಸರ್ವೆ ನಂಬರು, ಊರ ಹೆಸರು ಮತ್ತೆ ಆ ವಿಳಾಸ, ಸಂಪೂರ್ಣ ವಿಳಾಸ ಆಗಿರೋದ್ ಅಲ್ಲಿ ಇಟ್ಬಿಟ್ಟು ಚೀಲಕ್ಕೆ ಹಾಕೋಕ್ ಮುಂಚೆ ಆ ಮಣ್ಣನ್ನ ಹದವಾಗಿ ಹರಡ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು. ಅದನ್ನ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ್ರೆ ಅದು ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಣಗಿಸ್ಬೇಕು ಅಂತ ನಾವು ಹೇಳ್ತೀವಿ.
7: ಮಣ್ಣಿನ ಮಾದರಿಯನ್ನ ಸಂಗ್ರಹಣ ಮಾಡಿ ಅವರು ಪ್ರಯೋಗಾಲಯಕ್ಕೆ ಕಳಿಸಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಉಚಿತನಾ ಅಥವಾ ಅದು ಕೂಡ ದುಡ್ಡು ಕೊಡಬೇಕಾ ರೈತರು?
8: ಈಗ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡ್ತಾ ಇದಾರೆ. ಈ ಸದ್ಯಕ್ಕಂತೂ ಉಚಿತವಾಗಿದೆ. ಒಬ್ರು ಇಬ್ರು ಸ್ಯಾಂಪಲ್ಸ್ ತಗೊಂಡೋಗಿದ್ರೆ ಕಷ್ಟ ಆಗ್ಬಿಟ್ರೆ ರೈತರುಗಳು ಇಡೀ ಊರವರೆಲ್ಲ ಮಾತಾಡಿಕೊಂಡು ಕನಿಷ್ಠ 500-600 ಸ್ಯಾಂಪಲ್ ಈ ತರ ತಗೊಂಡೋದಾಗ ಅವ್ರಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
7: ಅಂದ್ರೆ ಸಾಮೂಹಿಕವಾಗಿ
8: ಮಾಡಿದ್ರೆ
7: ಅವ್ರಿಗೆ ಉಚಿತವಾಗಿ ಮಾಡೋದಕ್ಕೆ
8: ಅವಕಾಶ ಆಗುತ್ತೆ.
7: ಈಗ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ದಾದ್ಮೇಲೆ ರೇಷ್ಮೆ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರ ಅಂತ ಅನ್ಕೊಳ್ಳಿ, ಮತ್ತೆ ಎಷ್ಟು ದಿನ ಅಂತರ ಬಿಟ್ಟು ಪುನಃ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ಇರೋದು?
8: ಕನಿಷ್ಠ 3-4 ವರ್ಷ ಆದ್ಮೇಲೆ ಮಾಡಿಸಬೇಕಾಗತ್ತೆ.
7: ಪ್ರತಿ 3-4 ವರ್ಷಕ್ಕೊಮ್ಮೆ ಮಾಡಿಸಬೇಕು,
8: ಒಂದ್ಸತಿ ಮಾಡಿಸಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ವರ್ಷನೂ ಅವನು ಗೊಬ್ಬರಗಳನ್ನ ಹಾಕ್ತಾ ಇರ್ತಾನೆ. ಕನಿಷ್ಠ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರೆ 5 ಬೆಳೆ ತೆಗಿತಾ ಇರ್ತಾನೆ. ಸೊ ಅದಕ್ಕೆ ಬೇಕಾದಂತ ಶಿಫಾರಸು ಮಣ್ಣು ಪರೀಕ್ಷೆ ಆಯ್ತು ಅಂತಂದ್ರೆ ಅಲ್ಲಿ ಶಿಫಾರಸು ಸಹ ಮಾಡ್ತಾರೆ, ಯಾವ ಗೊಬ್ಬರ ಹಾಕ್ಬೇಕು, ಮಣ್ಣನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಗೊಬ್ಬರಗಳು ಎಷ್ಟು ಹಾಕ್ಬೇಕು, ಆ ಚಾರ್ಟ್ನಲ್ಲೇ ಹೇಳ್ಕೊಟ್ಟಿರ್ತಾರೆ. ಈಗ ಹೇಗೆ ಒಬ್ಬ ರೋಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನು ಯಾವ ಪಿಲ್ಸ್ ತಗೊಳ್ಬೇಕು, ಏನೇನ್ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೆ ಮಣ್ಣು ಪರೀಕ್ಷೆನಲ್ಲೂ ಸಹ ಅವರು ಶಿಫಾರಸು ಮಾಡಿರ್ತಾರೆ. ಆ ರೀತಿ ಇವರು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ನಮ್ಮ ರೈತರುಗಳು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒಂದ್ಸ 4-5 ವರ್ಷ ಅಥವಾ ಕನಿಷ್ಠ 3-4 ವರ್ಷಕ್ಕೆ ಒಂದ್ಸತಿ ಪುನಃ ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ಸ್ ನ ತಗೊಂಡು ಕೊಡ್ತು ಅಂತಂದ್ರೆ ನಿರಂತರವಾಗಿ ಕನಿಷ್ಠ 3-4 ವರ್ಷಕ್ಕೆ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು ಮತ್ತೆ ಅದು ಫಲವತ್ತತೆನ ನಾವು ಕಾಪಿಟ್ಕೊಳ್ಬಹುದು ಅಂತ ಹೇಳ್ತೇನೆ.
7: ಮಂಜುನಾಥ್ ಅವರೇ, ಈಗ ನೆಲದ ಆಯ್ಕೆ ಆಯ್ತು, ಮಣ್ಣು ಪರೀಕ್ಷೆ ಆಯ್ತು, ನಂತರ ಈ ಭೂಮಿಯ ಸಿದ್ಧತೆ ತೋಟ ಮಾಡಬೇಕಂದ್ರೆ ಭೂಮಿಯ ಸಿದ್ಧತೆ ಕೂಡ ತುಂಬಾ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಇದು ಹೇಗೆ ಭೂಮಿಯ ಸಿದ್ಧತೆ ಮಾಡ್ಕೋಬೇಕು ಹಿಪ್ಪನೇಳೆಗೆ ಅಂತ ಇರತಾವ?
8: ಹೊಸದಾಗಿ ಹಿಪ್ಪನೇಳೆ ಮಾಡ್ಬೇಕು ಅಂತಂದ್ರೆ ಮುಂಗಾರಿಗೂ ಮೊದಲು ಬೇಸಿಗೆನಲ್ಲೇನೆ ಅವನು ಹದವಾಗಿ ಅದನ್ನ ಕನಿಷ್ಠ 1.5-2 ಆಳವಾಗಿ ಭೂಮಿನ ಹದವಾಗಿ ಉತ್ತು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮುಂಗಾರು ಸೀಸನ್ ಏನು ಈ ಜೂನ್ ಜುಲೈನಲ್ಲಿ ಶುರು ಆಗ್ತದಲ್ಲ, ಅಂತ ಟೈಮಲ್ಲಿ ಇನ್ನೊಂದ್ಸತಿ
7: ಎರಡನೇ ಬಾರಿ
8: ಅದನ್ನ ಉತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ.
7: ಭೂಮಿಯ ಒಂದು ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ನಂತರ ನಾಟಿ ಮಾಡಬೇಕು ಸಸಿಗಳನ್ನ ತಂದು ಅನ್ನೋದಾದ್ರೆ ಈ ಅಂತರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು 1.5 ಎಕರೆ ರೈತರು ಇರ್ತಾರೆ, ಕೆಲವರು 1/2 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಕೆಲವರು 1 ಎಕರೆ 2 ಎಕರೆ 4 ಎಕರೆ ಈ ತರ ವಿಸ್ತೀರ್ಣ ಬೇರೆ ಬೇರೆ ಇರುತ್ತೆ. ಮತ್ತೆ ಉದ್ದೇಶ ಕೂಡ ಬೇರೆ ಇರುತ್ತೆ. ರೇಷ್ಮೆ ಬೆಳೆ ಜೊತೆಗೆ ನಾನು ಅಂತರ ಬೆಳೆಯನ್ನು ಕೂಡ ಬೆಳ್ಕೋಬಹುದು, ವಿಸ್ತೀರ್ಣ ಕೂಡ ಬೇರೆ ಬೇರೆ ಇರಬಹುದು ರೈತರು. ನಿರ್ದಿಷ್ಟವಾಗಿ ಇಷ್ಟೇ ಅಂತರ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡುವುದು?
8: ರೇಷ್ಮೆ ಕೃಷಿಕರು ಅವರ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಈಗ ಮಧ್ಯಮ, ಬೃಹತ್ ಮತ್ತು ಸಣ್ಣ ರೈತ, ಈ ರೀತಿ ಅತಿ ಸಣ್ಣ ರೈತರು ಸಹ ಕೂಡ ಅಂದ್ರೆ 20 ಗುಂಟೆ ಕಡಿಮೆ ಇರೋರು ಸಹ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಈ ಭೂಮಿ ಸೌಲಭ್ಯ ಜಮೀನು ಸೌಲಭ್ಯ ಜಾಸ್ತಿ ಇಲ್ವೋ ಅಲ್ಲಿ ಸ್ಪೇಸಿಂಗ್ ನ ಸ್ವಲ್ಪ ಅಂತರನ ಕಡಿಮೆ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಂತ ಇದ್ದಾವೆ.
7: ಈಗ ನಾವು ಕಂಡ ಹಾಗೆ ಸಾಲಿಂದ ಸಾಲಿಗೆ 3x3 ಮತ್ತೆ 6x6 8x8 ಈ ತರ 3-4 ತರದ ಒಂದು ಅಂತರಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೇವೆ. ಸಣ್ಣ ರೈತರಿಗೆ ಯಾವ ತರದ ಒಂದು ಅಂತರವನ್ನ ತಾವು ಶಿಫಾರಸು ಮಾಡ್ತೀರಾ?
8: ಸಣ್ಣ ರೈತರು ಅಂತಂದ್ರೆ 20 ಗುಂಟೆ ಈ ಜೋಡಿ ಸಾಲ ಪದ್ಧತಿನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಅದರಲ್ಲಿ ಅವ್ರ 5,645 ಗಿಡ ಬರ್ತದೆ. ಕಲ್ಟಿವೇಶನ್ ಕಷ್ಟ ಆಗ್ಬೋದು ಅವ್ರಿಗೆ, ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು,
7: ಕೃಷಿ ಕಷ್ಟ ಆಗ್ಬೋದು.
8: ಆದ್ರೆ ಅವ್ರಿಗೆ ಜಾಸ್ತಿ ಇಳುವರಿ ಬರೋದ ಕಾರಣಕ್ಕೋಸ್ಕರ ಈ ಕೋಲಾರ ಬೆಲ್ಟ್ನಲ್ಲೆಲ್ಲ ಜೋಡಿ ಸಾಲ ಪದ್ಧತಿ ಅಂತ ಇದೆ. ಅದು ಈಗಲೂ ಸಹ ಸುಮಾರು ಜನ ರೈತರುಗಳು ಮೇಂಟೈನ್ ಮಾಡಿ ಅದನ್ನ ಸಹ ನಾವು ಪ್ರಿಫರ್ ಮಾಡಬಹುದು.
7: ಅಂದ್ರೆ ಅಂತರ ಎಷ್ಟಿರ್ಬೇಕಂತ?
8: ಜೋಡಿ ಮಧ್ಯದಲ್ಲಿ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇರ್ತದೆ. ಮತ್ತೆ ಈ ಜೋಡಿ ಸಾಲ್ ಮಧ್ಯದಲ್ಲಿ ಕನಿಷ್ಠ 5-6 ಇರ್ತದೆ. ಅದೇನಕ್ಕೆ ಅಂತಂದ್ರೆ ಕಳೆ ಕೀಳಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಅಗತ ಮಾಡ್ಲಿಕ್ಕೆ ಅದ ಅವಕಾಶ ಇರ್ತದೆ. ಇದ್ರ ಪ್ರಕಾರ ನಾವು ಅಂತರ ಮೇಂಟೈನ್ ಮಾಡ್ಕೊಂಡೋಯ್ತಂದ್ರೆ 5,445 ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದಾಗತ್ತೆ. ಇದು ಬಿಡ್ತು ಅಂತಂದ್ರೆ ಇತ್ತೀಚೆಗೆ ಈಗ ಕನಿಷ್ಠ 3-3 ಈ ಅಂತರದಲ್ಲಿ ಮಾಡಬಹುದು.
7: ಸಾಲಿನಿಂದ ಸಾಲಿಗೆ 3 ಅಡಿ, ಗಿಡದಿಂದ
8: ಗಿಡಕ್ಕೆ 3 ಅಡಿ, ಆ ತರ ಮಾಡಬಹುದು. 3-3 ಆದ್ರೆ 4,840 ಗಿಡ ಬರ್ತದೆ
7: ಎಕರೆಗೆ,
8: ಒಂದ್ ಎಕರೆಗೆ. 4-4 ಆದ್ರೆ 2,722. ಅದೇ ರೀತಿ 5-5 ಆದ್ರೆ 1,742 ಗಿಡ ಬರ್ತದೆ. ಇದ್ರ ನಂತರ 1 ಎಕರೆ, 1.5 ಎಕರೆ, 2 ಎಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ 8-8 ಅಥವಾ 9-9 ಅಥವಾ ಮ್ಯಾಕ್ಸಿಮಮ್ 10-10. ಇದಂತೂ ನಾವು ಮರಗಡ್ಡಿ ಅಂತಲೇ ಮಾಡ್ತೀವಿ,
7: ಅಂದ್ರೆ ಮರ ತರ ಬೆಳೆಸೋ,
8: ಮರ ತರನೇ ಬೆಳೆಸೋದು.
7: ಮತ್ತೆ ಟ್ರ್ಯಾಕ್ಟರ್
8: ಆರಾಮಾಗಿ ಓಡಾಡಬಹುದು, ಮತ್ತೆ ಅಂತರ ಬೆಳೆ ಮಾಡಬಹುದು, ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಯಾಕಂತಂದ್ರೆ ನಮ್ಮ ಹಿಪ್ಪನೆ ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆದ್ರೆ ಮರದಲ್ಲಿ ಟೊಂಗೆಗಳು ಜಾಸ್ತಿ ಇರೋದ್ರಿಂದ ಸೊ ಈಲ್ಡ್ ಅಂತೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ. ಹಾಗಾಗಿ

0: ಮಣ್ಣು ಅಂಟ್ಕೊಂಡೇ ಇರುತ್ತೆ,
1: ಮಣ್ಣು ಅಂಟ್ಕೊಂಡಿರುತ್ತೆ, ಆ ಎಲೆ ಸೂಕ್ತ ಅಲ್ಲ ರೇಷ್ಮೆ ಹುಳುಗಳಿಗೆ. ಅದಲ್ಲದೆ ಗಿಡಕ್ಕೆ ಹುಳ ಉಪ್ಪಟೆಗಳು ಮತ್ತೆ ರೋಗ ಬರುವ ಸಾಧ್ಯತೆಗಳು ಇವೆಲ್ಲ ಜಾಸ್ತಿ ಇರ್ತವೆ. ಎಲೆಗಳ ಸೈಜ್ ಸಹ ಮರಗಡ್ಡಿ ಪದ್ಧತಿನಲ್ಲಿ ತುಂಬಾ ಅಗಲವಾಗಿರ್ತದೆ, ರಸಭರಿತವಾಗಿರ್ತದೆ,
0: ತುಂಬಾ ಉತ್ಕೃಷ್ಟವಾಗಿರ್ತದೆ.
1: ಜೋಡಿಸಾಲಿ ಪದ್ಧತಿಗೆ ಹೋಲಿಸಿಕೊಂಡ್ರೆ ಉತ್ಕೃಷ್ಟವಾಗಿರ್ತದೆ. ಮತ್ತೆ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಜೋಡಿಸಾಲಿ ಪದ್ಧತಿ ಆದ್ರೆ 5,475 ಗಿಡಗಳಿದಾವೆ ಅಲ್ಲಿ ನಮಗೆ ಜಾಸ್ತಿ ಇಳುವರಿ ಬರ್ತದೆ, ಮರಗಡ್ಡೆಗಳಲ್ಲಿ ಬರೀ 431 ಗಿಡ ಬರ್ತದೆ ಅಂದಾಜು, ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ, ಖಂಡಿತ ತಪ್ಪು, ಇಳುವರಿ ಅಷ್ಟೇ ಬರ್ತದೆ. ಆದ್ರೆ ಜೋಡಿಸಾಲಿ ಪದ್ಧತಿಗಿಂತ ರೇಷ್ಮೆ ಗುಣಮಟ್ಟ ಮರಗಡ್ಡೆ ಪದ್ಧತಿ ತುಂಬಾ ಉತ್ಕೃಷ್ಟವಾಗಿದೆ.
0: ರೇಷ್ಮೆ ಹುಳುಗೆ ಏಕೈಕ ಆಹಾರ ಹಿಪ್ಪನೇರಳೆ, ಅದು ಆರೋಗ್ಯವಾಗಿದ್ರೆ, ಉತ್ಕೃಷ್ಟವಾಗಿದ್ರೆ, ರಸಭರಿತವಾಗಿದ್ರೆ ಉತ್ತಮವಾದಂತಹ ಒಂದು ಗೂಡು ಕಟ್ಟುವುದಕ್ಕೆ,
1: ಗುಣಮಟ್ಟದ ಗೂಡು ಕಟ್ಟಲಿಕ್ಕೂ ಸಹ ರೇಷ್ಮೆ ಹುಳುಗಳಿಗೆ ಆಗುತ್ತೆ.
0: ತುಂಬಾ ಸಂತೋಷ.
1: ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ, ಬೇಗ ಬೇಕು ಅಂದಾಗ ಜೋಡಿಸಾಲಿ ಪದ್ಧತಿಗೆ ಹೋಗ್ಬೇಕಾಗತ್ತೆ, ಇಳುವರಿ ಬೇಗ ಬೇಕು ಅಂದಾಗ. ಮರಗಡ್ಡಿ ಅಂತಂದ್ರೆ ಕನಿಷ್ಠ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನ,
0: ಬೆಳೆದು ಅದು
1: ಹೆಮ್ಮರವಾಗಿ
0: ಸ್ವಲ್ಪ ಕಾಲಾವಕಾಶ ಬೇಕು,
1: ಅದಕ್ಕೋಸ್ಕರ ಒಂದು 3-4 ವರ್ಷ ನಾವು ಅದನ್ನ ಕಾಪಾಡಿಕೊಳ್ಬೇಕಾಗತ್ತೆ.
0: ಮಂಜುನಾಥ್ ಅವರೇ, ನಂತರ ಈ ತಳಿ ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳಿಬೇಕು, ಉತ್ತಮವಾದಂತಹ ಒಂದು ಗುಣಮಟ್ಟದ ಸೊಪ್ಪನ್ನು ಪಡಿಬೇಕಂದ್ರೆ ರೇಷ್ಮೆ ತಳಿಯ ಒಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ತರದ ಒಂದು ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡಿಕೊಂಡ್ರೆ ರೇಷ್ಮೆಗೆ ಸೂಕ್ತ ಅಂತಿರುತ್ತೆ?
1: ಹಿಪ್ಪನೇರಳೆನಲ್ಲಿ ಹಲವಾರು ವಿಧದ ತಳಿಗಳಿದಾವೆ.
0: ಹೌದು,
1: ಆದ್ರೆ ವಿ1 ಅನ್ನೋದು ಬಹಳ ಅತ್ಯಂತ ಪ್ರಾಮುಖ್ಯ ಪಡೆದಿರುವಂತ ಪ್ರಸಿದ್ಧ ತಳಿಯಾಗಿದೆ. ವಿಕ್ಟರಿ 1 ಅಂತಾರೆ, ಅದರ ಪೂರ್ತಿ ಹೆಸರು ವಿಕ್ಟರಿ 1. ವಿ1 ಅಂತ ಜನಸಾಮಾನ್ಯರಲ್ಲಿ ಅದು ಫೇಮಸ್ ಆಗಿದೆ. ಅದು ಎಲ್ಲಾ ರೀತಿ ಈಲ್ಡ್ ಅಲ್ಲಿ ಆಗಿರ್ಬೋದು, ಆ ಡಿಸೀಸ್ ರೆಸಿಸ್ಟೆಂಟ್ ರೋಗ ನಿರೋಧಕ ಇರಬಹುದು,
0: ಗುಣಮಟ್ಟ ಕೂಡ ಜಾಸ್ತಿ ಇದೆ,
1: ತುಂಬಾ ಚೆನ್ನಾಗಿರೋದ್ರಿಂದ ರೈತರಲ್ಲಿ ಬಹಳ ಇಷ್ಟಪಡ್ತಾರಂತದ್ದು ಈ ವಿ1 ತಳಿನೇ. ಅದು ಬಿಟ್ರೆ S36 ಅಂತ ಇದೆ, ಬೇರೆ ಬೇರೆ ತಳಿಗಳಿದಾವೆ, ರೈತರುಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಬಟ್ ಪ್ರಚಲಿತದಲ್ಲಿರೋದು ವಿ1 ತಳಿ.
0: ಈಗ ಜಮೀನನ್ನ ನಾನು ಆಯ್ಕೆ ಮಾಡಿಕೊಂಡೆ, ಮಣ್ಣು ಪರೀಕ್ಷೆ ಮಾಡಿದೆ, ಮತ್ತೆ ನೆಲದ ಒಂದು ಸಿದ್ಧತೆ ಮಾಡಿಕೊಂಡೆ, ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಕೋಬೇಕಾದ್ರೆ ಸಸಿಗಳ ಲಭ್ಯತೆ ಎಲ್ಲಿ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈ ಸಸಿಗಳು ಉಚಿತವಾಗಿ ನಿಮ್ಮ ಒಂದು ಇಲಾಖೆಯಿಂದ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ?
1: ಸಸಿಗಳನ್ನ ಸಸಿ ಮಡಿಗಳಲ್ಲಿ ಮಾಡಿ ಸುಮಾರು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ರೈತ ಬಾಂಧವರು ಸಹ ಅವರು ಸಸಿ ಮಡಿಗಳಲ್ಲಿ ಸಸಿ ಮಡಿ ಮಾಡಲಿಕ್ಕೆ ನರೇಗಾ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಅವ್ರ ಅವಕಾಶ ಇದೆ. ಹಾಗಾಗಿ ಸುಮಾರು ಜನ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಸಸಿ ಮಡಿಗಳಲ್ಲಿ ಈ ಸಸಿಗಳನ್ನ ಮಾಡಿ ರೈತರುಗಳಿಗೆ ಕನಿಷ್ಠ ಬೆಲೆ ಕೊಡ್ತಾ ಇದಾರೆ.
0: ಅಂದ್ರೆ ಒಂದ್ ಸಸಿಗೆ ಅಂದಾಜು ಎಷ್ಟಿರುತ್ತೆ?
1: ಅಂದಾಜಿಂದ 2-3 ರೂಪಾಯಿ, ಅದು ತುಂಬಾ ಕ್ವಾಲಿಟಿ ಇತ್ತು ಅಂದ್ರೆ 3-4 ರೂಪಾಯಿ.
0: ಡಾಕ್ಟ್ರೆ, ರೈತರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಮೂಡುತ್ತೆ, ಈ ರೇಷ್ಮೆ ತೋಟವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಏನನ್ನ ಸವಲತ್ತುಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ.
1: ರೇಷ್ಮೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ 1,04,189 ರೂಪಾಯಿ ನಮ್ಮ ರೈತರ ಭಾಗಕ್ಕೆ ಬಂದು ಸೇರ್ತದೆ.
0: ಅಂದ್ರೆ ಇದೆಲ್ಲ ಆರಂಭದಲ್ಲೇ ಸಿಗತ್ತಾ?
1: ಪ್ರತಿ ಹಂತದಲ್ಲೂ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಿರ್ತದೆ, ಅದಾದ್ಮೇಲೆ ಕೂಲಿ ವೆಚ್ಚ ಅವರವರ ಅಕೌಂಟ್ಗೆ ಬಂದ್ಬಿಡ್ತಾರೆ.
0: ಮಂಜುನಾಥ್ ಅವರೇ, ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು?
1: ಖಂಡಿತ ಮಾಡಬಹುದು ಸರ್.
0: ನಿಮ್ಮ ಒಂದು ಸಂಪರ್ಕ ಸಂಖ್ಯೆ?
1: 9480605966.
0: ಮಂಜುನಾಥ್ ಅವರೇ, ಇದುವರೆಗೆ ಹಿಪ್ಪನೇರಳೆಗಾಗಿ ನೆಲದ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪನೇರಳೆ ತೋಟದ ನಿರ್ವಹಣೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ, ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ನಾಟಿ ಕ್ರಮ ಕುರಿತಾಗಿ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು

0: ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ.
1: ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ದ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ

0: ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟ್ರಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟ್ರೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಅವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921 ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನ ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15% ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಂ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಂ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಗೋಲುಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ರನ್ಗಳಿಂದ ಮಣಿಸಿ ಚಿನ್ನದ ಪದಕಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೀಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1962 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:45. ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕಲಿಯುಗ ಕೃಷ್ಣ ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಗೀತ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್.

0: ದೆಹಲಿ ಕೇಂದ್ರದಿಂದ
1: ರೈಟ್ ಇಯರ್ ವರ್ಗೀವರ್ ಹೋಲಿ ಡಿಸ್ಪೆನ್ಸರ್ ಆಫ್ ಆಲ್ ಪವರ್ಫುಲ್ ಗುಡ್ ಜಸ್ಟಿಸ್ ಇನ್ ಹಿಂದಿ ಇಟ್ ಇಸ್ ಅನುವಾಡ್ ಇನ್ ಹಿಂದಿ ಪರಮೇಶ್ವರ್ ಕೆ ನಾಮ ಪರ್ ಜೋ ಅತ್ಯಂತ ದಯಾಲು ಕ್ಷಮಾಶೀಲ್ ಔರ್ ಕೃಪಾಲು ಹೈ ಔರ ಮಜ್ದ ಕೆ ನಾಮ ಕಿ ಸ್ತುತಿ ಹೋ ಜೋ ಅನಾದಿ ಕಾಲ ಸೆ ವಿದ್ಮಾನ್ ಹೈ ವಿದ್ಮಾನ್ ಹೈ ಔರ್ ಅನಂತ ಕಾಲ ತಕ್ ವಿದ್ವಾನ್ ರಹೆಂಗೆ ಉನ್ಕಾ ಏಕ ನಾಮ ಹೈ ಪರಮೇಶ್ವರ್ ದಯಾಲು ಆತ್ಮ ಜೋ ಸಭಿ ಆಧ್ಯಾತ್ಮಿಕ ಸಬ್ಸೆ ಅಧಿಕ ಆಧ್ಯಾತ್ಮಿಕ ಹೈ ಉನ್ಕಾ ಏಕ ನಾಮ ಹೈ ಔರ ಮಜ್ದ ಸ್ವರ್ಗ್ನ ಪ್ರಭು ವ ಪ್ರಭು ಹೈ ಮಹಾನ್ ಶಕ್ತಿಶಾಲಿ ಬುದ್ಧಿಮಾನ್ ಸೃಷ್ಟಿಕರ್ತ ಪಾಲನಹಾರ್ ರಕ್ಷಕ್ ಸಮರ್ಥಕ್ ಧರ್ಮಿ ಕ್ಷಮಾಶೀಲ್ ಸರ್ವಶಕ್ತಿಮಾನ್ ಔರ್ ನ್ಯಾಯ ಕೆ ಪವಿತ್ರ ದಾತ ಆಮೀನ್
2: ಸಂಪೂರ್ಣ ಸಂಸಾರ ಕಾ ಏಕ ಹೀ ಈಶ್ವರ ಹೈ ಔರ್ ವಹಿ ಸರ್ವತ್ರ ವ್ಯಾಪ್ತ ಹೈ ಸಿಖ್ ಧರ್ಮ ಕಿ ಪ್ರಾರ್ಥನಾ
3: राष्ट्र आज राष्ट्रपिता महात्मा गांधी और पूर्व प्रधानमंत्री लाल बहादुर शास्त्री की जयंती पर श्रद्धा सुमन अर्पित कर रहा है। इस अवसर पर देश भर में विभिन्न कार्यक्रमों का आयोजन किया जा रहा है। राष्ट्रीय राजधानी दिल्ली में महात्मा गांधी की समाधि राजघाट और शास्त्री जी की समाधि विजयघाट पर प्रार्थना सभाएं हो रही हैं। विदेशों में भी भारतीय मिशनों में राष्ट्रपिता को श्रद्धा सुमन अर्पित किए जा रहे हैं।

0: Sialsukh yesterday. The car in which they were travelling fell into a gorge. Information and Broadcasting Minister Ashwini Vaishnav expressed condolences to the bereaved families. Indian women's recurve archery team has created history by winning its maiden Asian Games gold medal, defeating world champion South Korea 5-3 in a thrilling final today. Ankit Bhagat, Kirti Sharma and Kumkum Mohod held their nerve in windy conditions to edge past the 10-time Olympic champions. After the first two sets were tied, India seized the advantage in the third set with a 55-point score against Korea's 52. In the fourth set, a crucial score correction turned Kirti Sharma's 8 into a 9, taking India to 54 points and sealing the gold. Earlier, India defeated China 5-1 in the semi-final to reach its first ever Asian Games women's recurve final. This is India's first Asian Games gold in the women's recurve team event. And now for a look at today's newspapers, it's over to Sarabjit Kaur.
1: Thank you, Abhishek. On the Fly Dubai flight incident, Hindustan Times leads, averted a 9/11 style tragedy, Modi lauds Captain Machar, injured Indian captain's table, attack motive still unclear, headlines the Asian Age. Israeli leaders hail Indian pilot as hero, states the Pioneer. At the UPSC centenary celebrations, the Asian Age reports, Modi pushes citizen-first approach in civil services. UPSC turns 100, Prime Minister urges shorter exam cycles, youth-centric reforms, reports the Indian Express. Supreme Court bars license renewal for motorists with unpaid fines, informs the Hindu. And finally, Silesau land in City of Joy amid tight security. Well, the Indian Express reports that five-time football world champion Brazil landed in Kolkata on Thursday night for their much-awaited friendly with India on Saturday. And with that, it's back to you, Abhishek.
0: Thank you, Sarabjit. And now, before we end the bulletin, the headlines once again. Nation pays homage to father of the nation, Mahatma Gandhi, and former Prime Minister Lal Bahadur Shastri on the birth anniversary today. Special Gram Sabhas to be convened across the country on the occasion of Gandhi Jayanti. Civil Aviation Ministry initiates series of reforms to make aviation security processes simpler and quicker. Saudi Arabia hands over to UAE Omani co-pilot who made abortive attempt to crash fly Dubai's Tel Aviv-bound plane. Brave Indian pilot Smith Machar airlifted to Abu Dhabi for treatment, India closely following his health condition. And India bags gold in the women's recurve archery team event at the Asian Games in Japan. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
4: ಅರ್ಥಪೂರ್ಣವಾಗಿ ದಸರಾ ಆಚರಣೆಗೆ ಅಗತ್ಯ ಕ್ರಮಕ್ಕೆ ಆಯುಕ್ತ ಜುಬೀನ್ ಸೂಚನೆ. ರಾಯಚೂರು ನಗರದಲ್ಲಿ ಅಕ್ಟೋಬರ್ 20 ಬೆಳಗ್ಗೆ 12:30 ನಾಡಹಬ್ಬ ದಸರಾ ಆಚರಣೆ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಜೋನಲ್ 1 ಕಚೇರಿ ಸಭಾಂಗಣದಲ್ಲಿ ಪಾಲಿಕೆಯ ಆಯುಕ್ತರ ಅಧ್ಯಕ್ಷತೆ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ಜರುಗಿತು. ಈ ವೇಳೆ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೀನ್ ಮೊಹೋಪಾತ್ರ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿಗೆ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ. ಈ ಚುನಾವಣಾ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ರಾಯಚೂರು ನಗರದಲ್ಲಿ ಅರ್ಥಪೂರ್ಣ ಹಾಗೂ ಸಡಗರದಿಂದ ದಸರಾ ಆಚರಣೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ದಸರಾ ಹಬ್ಬದ ಅಂಗವಾಗಿ ಅಕ್ಟೋಬರ್ 20 12:30 ರಾಯಚೂರು ಮಹಾನಗರ ಪಾಲಿಕೆ ಜೋನಲ್ 1 ಕಚೇರಿಯಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಸಾಯಂಕಾಲ 6 ಬನ್ನಿ ಮಂಟಪ ತಲುಪುವುದು. ಇದಕ್ಕಾಗಿ ನಾಡದೇವಿ ಮಾತೆಯ ಭಾವಚಿತ್ರ ಮೆರವಣಿಗೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಬನ್ನಿ ಮಂಟಪದಲ್ಲಿ ದೀಪಾಲಂಕಾರ, ಶಾಮಿಯಾನ್ ಚೇರ್ ಮತ್ತು ಕಚೇರಿಯಲ್ಲಿ ಶಾಮಿಯಾನ ಚೇರ್, ದೀಪಾಲಂಕಾರ ಹಾಗೂ ಮೆರವಣಿಗೆಯಲ್ಲಿ ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಕೈಗೊಳ್ಳಬೇಕು. ದಸರಾ ಮೆರವಣಿಗೆಯಲ್ಲಿ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಿಂದ

0: ಸಂಬಂಧಪಟ್ಟ ಶಿಕ್ಷಕರ ವತಿಯಿಂದ ತಂಡವನ್ನು ರಚಿಸಿ ಸುಮಾರು 15 ಗುಂಪುಗಳನ್ನು ರಚಿಸಲು ಸೂಕ್ತ ನಿರ್ದೇಶನವನ್ನು ಆಯಾ ಶಾಲೆಯ ಮುಖ್ಯಸ್ಥರಿಗೆ ನೀಡಬೇಕು, ಈ ದಸರಾ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಲಾ ಪ್ರದರ್ಶನ ಮಾಡಬೇಕು ಎಂದರು. ದಸರಾ ಆಚರಣೆಗೆ ರಾಯಚೂರು ಸಾರ್ವಜನಿಕರು ಸೂಕ್ತ ಸಲಹೆಗಳನ್ನು ನೀಡುವ ಮೂಲಕ ಜೊತೆಗೆ ತಾವು ಕೂಡ ಕೈಜೋಡಿಸಿ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ತಿಳಿಸಬೇಕು. ಬರಗಾಲದ ಪರಿಸ್ಥಿತಿ ಮತ್ತು ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವಿವಿಧ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರ ನೀಡಲಾಗುವುದು. ಅಲ್ಲದೆ ಮೂಲಭೂತ ಸೌಕರ್ಯಗಳಿಗೆ ಪಾಲಿಕೆಯ ಅನುದಾನ ಲಭ್ಯತೆಗೆ ತಕ್ಕಂತೆ ಕೆಲಸಗಳಿಗೆ ಪ್ಲಾನ್ ಮಾಡಲಾಗುತ್ತದೆ ಎಂದರು. ಸದರಿ ದಿನಾಂಕದಂದು ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರು, ಶಾಲೆಯ ಶಿಕ್ಷಕರು, ಶಾಲೆಯ ಮಕ್ಕಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ಥಳೀಯ ಕಲಾತಂಡಗಳಿಂದ ಕನಿಷ್ಠ 15 ಕಲಾತಂಡವನ್ನು ಆಹ್ವಾನಿಸಿ ಮೆರವಣಿಗೆಯಲ್ಲಿ ಪ್ರದರ್ಶನ ನೀಡಬೇಕು. ನಗರದ ಪ್ರಮುಖ ವೃತ್ತಗಳಲ್ಲಿ ದೀಪ ಅಲಂಕಾರ ಮತ್ತು ವಿವಿಧ ಅಲಂಕಾರ ಮಾಡಬೇಕು. ಸದರಿ ಮೆರವಣಿಗೆಯಲ್ಲಿ ರಥ ಮತ್ತು ರಥಕ್ಕೆ ಅಲಂಕಾರ ವ್ಯವಸ್ಥೆ ಮಾಡಿ ಸ್ವಸಹಾಯ ಗುಂಪುಗಳಿಂದ 200 ಮಹಿಳೆಯರ 2 ತಂಡಗಳು ಕುಂಭಮೇಳ ಜರುಗಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಆಡಳಿತ ವಿಭಾಗದ ಉಪ ಆಯುಕ್ತರಾದ ಶರಣಪ್ಪ, ಮುರಳೀಧರ್, ಪಾಲಿಕೆಯ ಅಭಿವೃದ್ಧಿ ವಿಭಾಗದ ಉಪ ಆಯುಕ್ತ ಭರತ್ ಸೇರಿದಂತೆ ಮುಖಂಡರಾದ ಕೆ ಶಾಂತಪ್ಪ, ಜಯಣ್ಣ, ಕನ್ನಡ ಪರ ಸಂಘಟನೆಯ ಮುಖಂಡರಾದ ಶರಣಪ್ಪ, ಶಿವಕುಮಾರ್, ಸಾಹಿತಿಗಳಾದ ವೆಂಕಟೇಶ್, ಬೇವಿನಬೆಂಚಿ, ಆಂಜನೇಯ, ಈರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದಲ್ಲಿ ಲಿಖಿತವಾಗಿ ದೂರವಾಣಿ ಮುಖಾಂತರ ದೂರುಗಳನ್ನು ನೀಡಲು ಮೇಲ್ವಿಚಾರಣಾ ಕೋಶ ಪ್ರಾರಂಭ, ಜಹೀರಾ ನಸೀಂ. ಭಾರತ ಚುನಾವಣಾ ಆಯೋಗವು ದಿನಾಂಕ 22/9/2026 ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯನ್ನು ಘೋಷಿಸಿ ವೇಳಾಪಟ್ಟಿಯನ್ನು ಹೊರಡಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಹಾಗೂ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದಲ್ಲಿ ಅಂತಹವರ ವಿರುದ್ಧ ಲಿಖಿತವಾಗಿ ಅಥವಾ ದೂರವಾಣಿ ಮುಖಾಂತರ ಸಾರ್ವಜನಿಕರು ದೂರುಗಳನ್ನು ನೀಡಲು ಅನುಕೂಲವಾಗುವಂತೆ ಈ ಕಾರ್ಯಾಲಯದಲ್ಲಿ ದೂರು ಮೇಲ್ವಿಚಾರಣಾ ಕೋಶವನ್ನು ತೆರೆಯಲಾಗಿದೆ ಎಂದು ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣಾಧಿಕಾರಿಯಾಗಿರುವ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಜಹೀರಾ ನಸೀಂ ಅವರು ತಿಳಿಸಿದ್ದಾರೆ. ದೂರು ಸಲ್ಲಿಸ ಬಯಸುವವರು ದೂರವಾಣಿ ಸಂಖ್ಯೆ 0847220055 ಈ ದೂರವಾಣಿ ಸಂಖ್ಯೆಗೆ ತಮ್ಮ ದೂರನ್ನು ಸಲ್ಲಿಸಬಹುದು. ಅಲ್ಲದೆ ಲಿಖಿತವಾಗಿಯೂ ಸಹ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ, ಚುನಾವಣಾ ಶಾಖೆ, 2ನೇ ಮಹಡಿ, ಜಿಲ್ಲಾಡಳಿತ ಭವನ, ಸ್ಟೇಷನ್ ರಸ್ತೆ, ಕಲಬುರಗಿ 585102 ಇಲ್ಲಿ ಪತ್ರ ವ್ಯವಹರಿಸಬಹುದಾಗಿದೆ. ಈ ದೂರು ನಿರ್ವಹಣಾ ಕೋಶವು ದಿನದ 24 ಗಂಟೆ ಕಾರ್ಯನಿರ್ವಹಿಸಲಾಗುವುದು ಎಂದು ಅಧಿಸೂಚನೆಯಲ್ಲಿ ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣಾಧಿಕಾರಿಯಾಗಿರುವ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ತಿಳಿಸಿದ್ದಾರೆ. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂಜಿನಿಯರ್ಸ್ ದಿನ ಆಚರಣೆ. ಕರ್ನಾಟಕದಲ್ಲಿ ಜನಿಸಿದ ಹೆಸರಾಂತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ತಂತ್ರಾಂಶಗಳು ಮತ್ತು ಅಮೆರಿಕದಲ್ಲಿ ಜನಿಸಿದ ಹೆಸರಾಂತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಮೇಸನ್ ವಾಗ್ ಅವರ ಕೃಷಿ ಆಧಾರಿತ ಆಶಯಗಳೊಂದಿಗೆ ಈ ಮಹಾವಿದ್ಯಾಲಯ ನಡೆಯುತ್ತಿರುವುದು ತುಂಬಾ ಮೆಚ್ಚುಗೆಯಾದಂತಹ ಮತ್ತು ಸ್ಮರಿಸುವಂತಹ ವಿಷಯವಾಗಿದೆ ಎಂದು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರಿನ ನಿರ್ದೇಶಕರಾದ ಡಾಕ್ಟರ್ ಹರೀಶ್ ಕುಮಾರ್ ಸರ್ದಾನ್ ಅವರು ಹೇಳಿದರು. ಸೆಪ್ಟೆಂಬರ್ 29 ಮಂಗಳವಾರದಂದು ನಗರದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರು ಆಯೋಜಿಸಿದ ಇಂಜಿನಿಯರ್ಸ್ ದಿನ 2026 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಅವರು ಮಾತನಾಡಿದರು. ಇಂದಿನ ಕಾಲದ ವಿದ್ಯಾರ್ಥಿಗಳಿಗೆ ಕೇವಲ ತಾಂತ್ರಿಕತೆ ಮಾತ್ರವಲ್ಲ ಅದರ ಹಿಂದಿನ ವಿಜ್ಞಾನವನ್ನು ಕೂಡ ತಿಳಿದುಕೊಳ್ಳಬೇಕು. ಆಗ ಮಾತ್ರ ಪ್ರತಿಯೊಂದು ಸಮಸ್ಯೆಗೆ ಉತ್ತರವನ್ನು ತಂತ್ರಜ್ಞಾನ ರೂಪದಲ್ಲಿ ಹೊರತರಲು ಸಾಧ್ಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನ ಸಹಯೋಗದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ಕಾರ್ಯಚಟುವಟಿಕೆಗಳನ್ನು ಮಾಡಲು ಇಚ್ಛಿಸುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ ಎಂಜಿನಿಯರ್ ವಿದ್ಯಾಸಾಗರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಜೀವನಕ್ಕೆ ಬೇಕಾಗುವ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಹಾಗೂ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಿಮ್ಮ ವಿಶೇಷತೆಯನ್ನು ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಅಭ್ಯಾಸ ಮಾಡಬೇಕು ಎಂದು ಹೇಳಿದರು. ಕಾಲೇಜಿನ ಹಳೆ ವಿದ್ಯಾರ್ಥಿಯಾದ ಇಂಜಿನಿಯರ್ ಧರಪ್ಪ ಸಿದ್ದಾಪುರ್ ಮುಧೋಳ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವಂತ ಭೂಮಿಯಲ್ಲಿ ಕೃಷಿಯನ್ನು ಮಾಡಿ ನಾವೇ ಉದ್ಯಮಿಯಾಗಿ ಬೆಳೆಯಬೇಕು, ಅಲ್ಲದೆ ತಮ್ಮ ಜೀವನದ ಅನುಭವಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಕೃಷಿ ಮಾಡುವ ಬಯಕೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಮಾತನಾಡಿದರು. ವಿಶೇಷ ಅತಿಥಿಗಳಾದ ಇಂಜಿನಿಯರ್ ಅಶ್ವಿನಿ ಐನಾಪುರ ಅವರು ಮಾತನಾಡಿ, ಮಹಿಳಾ ಅಭ್ಯರ್ಥಿಗಳಿಗೆ ಟ್ರ್ಯಾಕ್ಟರ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟದಾಯಕವಾಗಿರುತ್ತದೆ, ಆದರೆ ಕೆಲಸ ಮಾಡುವ ಛಲದ ಮನೋಭಾವನೆಯನ್ನು ಹೊಂದಿದರೆ ಸಮಾಜದಲ್ಲಿ ಇರುವ ಯಾವುದೇ ಕಟ್ಟಳೆಗಳು ನಮಗೆ ಅಡ್ಡಿಯಾಗುವುದಿಲ್ಲ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆವಿ ಪ್ರಕಾಶ್ ಅವರು ವಹಿಸಿ ಮಾತನಾಡಿ, ಬೇರೆ ಬೇರೆ ವಿಭಾಗಗಳ ಇಂಜಿನಿಯರಿಂಗ್ಗಳಿಗಿಂತ ಕೃಷಿ ತಾಂತ್ರಿಕ ವಿಭಾಗವು ಅತ್ಯಂತ ಉನ್ನತ ಸ್ಥಾನವನ್ನು ಪಡೆಯುತ್ತದೆ, ಯಾಕೆಂದರೆ ಇದು ದೇಶಕ್ಕೆ ಅನ್ನ ನೀಡುವ ಘನತೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಆದುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೃಷಿ ಇಂಜಿನಿಯರಿಂಗ್ ತಂತ್ರಾಂಶಗಳನ್ನು ಮೈಗೂಡಿಸಿಕೊಂಡು ವಿದ್ಯಾಭ್ಯಾಸ ಮಾಡಿ ಉತ್ತಮ ಕೃಷಿ ಇಂಜಿನಿಯರ್ಗಳಾಗಿ ಹೊರಬರಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಧಿಕಾರಿಗಳಾದ ರವಿ ಮೇಸಾ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು, ಶಿಕ್ಷಕ ಶಿಕ್ಷಕೀಯತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಇದ್ದರು. ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜಿಲ್ಲಾಧಿಕಾರಿ ಪೂವಿತಾ ಎಸ್. ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರವಾಸೋದ್ಯಮವು ಒಂದು ಕಡೆಯಿಂದ ದೇಶದ ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದರೆ ಮತ್ತೊಂದು ಕಡೆಯಿಂದ ನಮ್ಮ ಇತಿಹಾಸ ಮತ್ತು ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ತಿಳಿಸುತ್ತದೆ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್. ಅವರು ಹೇಳಿದರು. ಸೆಪ್ಟೆಂಬರ್ 29 ಮಂಗಳವಾರದಂದು ರಾಯಚೂರಿನ ಬಸ್ ನಿಲ್ದಾಣ ಹತ್ತಿರ ಇರುವ ಮೆಕ್ಕಾ ದರ್ವಾಜಾ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ, ರಾಯಚೂರು ಮಹಾನಗರ ಪಾಲಿಕೆ, ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರವಾಸಿ ತಾಣಗಳ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಪ್ರವಾಸಿಗರ ಸುರಕ್ಷತೆ ಭದ್ರತೆಗೆ ಆದ್ಯತೆ ನೀಡುವುದು, ಪ್ರಾಕೃತಿಕ ಹಾಗೂ ಐತಿಹಾಸಿಕ ತಾಣಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ. ಅಲ್ಲದೆ ಕರ್ನಾಟಕವು ಪ್ರವಾಸೋದ್ಯಮ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜ್ಯವಾಗಿದೆ ಎಂದರು. ನಮ್ಮ ಜಿಲ್ಲೆಯು ಐತಿಹಾಸಿಕವಾಗಿಯೂ ಮತ್ತು ಎರಡು ನದಿಗಳ ಮಧ್ಯದಲ್ಲಿರುವ ಸುಂದರವಾದ ಜಿಲ್ಲೆಯಾಗಿದೆ. ಮಸ್ಕಿಯಲ್ಲಿ ಅಶೋಕ ಕಾಲದ ಐತಿಹಾಸಿಕ ತಾಣಗಳು ಸೇರಿದಂತೆ ಪ್ರವಾಸಿಗರು ಮೆಚ್ಚುವಂತಹ ಅನೇಕ ತಾಣಗಳು ನಮ್ಮ ಜಿಲ್ಲೆಯ ಒಳಗಿವೆ. ಜಿಲ್ಲೆಯಲ್ಲಿ ಈಗಾಗಲೇ ಗುರುತಿಸಲಾಗಿರುವ 38 ಪ್ರವಾಸಿ ತಾಣಗಳನ್ನು ಪ್ರಸಿದ್ಧಿ ಮಾಡುವ ಸಲುವಾಗಿ ಬೋರ್ಡ್ಗಳನ್ನು ಹಾಕಲಾಗುತ್ತಿದ್ದು, ಪ್ರತಿ ತಿಂಗಳು ಸರ್ಕಾರಿ ನೌಕರರ ಸಂಘ ಮತ್ತು ಟೂರಿಸಂ ಇಲಾಖೆಯಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪ್ರದರ್ಶಿಸಲಾಗುತ್ತದೆ ಎಂದರು. ಈಕೋ ಟೂರಿಸಂ ಅನ್ನು ಪ್ರಮೋಟ್ ಮಾಡುವುದರ ಮೂಲಕ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಎಂಜಾಯ್ ಮಾಡಬಹುದು, ಜೊತೆಗೆ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗಾವಕಾಶಗಳು ಮತ್ತು ಹೊಸ ತಾಣಗಳನ್ನು ಅನ್ವೇಷಿಸಲು ಇದು ಸಹಕಾರಿಯಾಗಿದೆ. ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವಾಗ ಪ್ಲಾಸ್ಟಿಕ್ ಬಾಟಲಿ ಹಾಗೂ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಜಾಗರೂಕತೆಯಿಂದ ಹಿಂತಿರುಗಿ ತಂದು ವಿಲೇವಾರಿ ಮಾಡುವ ಮೂಲಕ ಜೀರೋ ವೇಸ್ಟ್ ಟ್ರಕ್ಕಿಂಗ್ ಅನ್ನು ಉತ್ತೇಜಿಸಲಾಗುತ್ತಿದೆ ಎಂದರು. ಈ ವೇಳೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಜೀರ್ ಅಹಮದ್ ಕನವಳ್ಳಿ ಅವರು ಮಾತನಾಡಿ, ರಾಯಚೂರು ನಗರದಲ್ಲಿಯೇ ಇರುವ ಪಾಂಚೆಬೀಬಿ ಬಗ್ಗೆ ಅನೇಕರಿಗೆ ಸರಿಯಾದ ಮಾಹಿತಿ ಇಲ್ಲ. ಇದಕ್ಕಾಗಿ 100 ವಿದ್ಯಾರ್ಥಿಗಳಿಗೆ ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಇದರ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗುವುದು. ಅಲ್ಲದೆ 38 ಪ್ರವಾಸಿ ತಾಣಗಳ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಡಿಜಿಟಲ್ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಜಿಲ್ಲಾ ಕೇಂದ್ರದ ವಿವಿಧ ಪ್ರಮುಖ ಸ್ಥಳಗಳಾದ ಡಿಸಿ ಆಫೀಸ್, ಬಸ್ ನಿಲ್ದಾಣ, ಕೋರ್ಟ್, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಇತ್ಯಾದಿ ಸ್ಥಳಗಳಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಬೋರ್ಡ್ಗಳನ್ನು ಅಳವಡಿಸಲಾಗುತ್ತಿದ್ದು, ಇದನ್ನು ಸ್ಕ್ಯಾನ್ ಮಾಡಿದರೆ ಹೈಪರ್ಲಿಂಕ್ ಮೂಲಕ 38 ಪ್ರವಾಸಿ ತಾಣಗಳ ವಿವರಗಳು ಸಿಗಲಿವೆ ಎಂದರು. ಪ್ರವಾಸೋದ್ಯಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಎಐ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗುತ್ತಿದ್ದು, ಇದು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಕಸ್ಟಮೈಸ್ಡ್ ಐಟಿನರಿ ಪ್ರಯಾಣದ ಯೋಜನೆಯನ್ನು ಸಿದ್ಧಪಡಿಸಿಕೊಡಲಾಗಿದೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಪರಿವರ್ತನಾ ಹಂತದಲ್ಲಿದ್ದು, ಎಐ ಹಾಗೂ ಚಾಟ್ ಜಿಪಿಟಿ ನಂತಹ ಆಧುನಿಕ ತಂತ್ರಜ್ಞಾನಗಳನ್ನು ಜ್ಞಾನಾರ್ಜನೆಗಾಗಿ ಧನಾತ್ಮಕವಾಗಿ ಬಳಸಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವೇಳೆ KSTDC ವತಿಯಿಂದ ತರಬೇತಿ ಪಡೆದ 2nd ಹಂತದ 20 ಪ್ರವಾಸಿ ಮಿತ್ರರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ನಂತರ ನಗರದ ಪಾಂಚೆಬೀಬಿ ಟ್ರೆಕ್ಕಿಂಗ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಿಗೆರ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶರಣಬಸವ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರವೀಣ್ ಕುಮಾರ್, ಪ್ರವಾಸೋದ್ಯಮ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕಿ ಕವಿತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್,
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ.
1: ಆಡಿ ಕಾಲು ದಣಿಯವು, ನೋಡಿ ಕಣ್ಣು ದಣಿಯವು. ವಚನಕಾರರು ಬಸವಣ್ಣ, ರಾಗ ಪಟದೀಪ್, ತಾಳ ದಾದ್ರಾ, ಗಾಯಕರು ಅಂಬಯ್ಯ ನುಲಿ, ಸಂಗೀತ ನಿರ್ದೇಶನ ಅಂಬಯ್ಯ ನುಲಿ.

ದೇವನೊಂದೇ ವಸ್ತು, ಮನ ಒಂದೇ ವಸ್ತು. ವಚನಕಾರರು ಉರಿಲಿಂಗ ಪೆದ್ದಿ, ರಾಗ ಮಿಶ್ರ ಮೋಹನ ಕೌನ್ಸ್, ತಾಳ ಝಪ್ತಾಲ್. ಗಾಯಕರು ಅಂಬಯ್ಯ ನುಲಿ, ಸಂಗೀತ ನಿರ್ದೇಶನ ಅಂಬಯ್ಯ ನುಲಿ.

ತೆತ್ತಿಗನಾದ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಪರಮೇಶ್ವರಿ, ತಾಳ ಕೆಹರ್ವಾ, ಗಾಯಕರು ಶ್ರೀರಕ್ಷಾ ಅರವಿಂದ್, ಸಂಗೀತ ನಿರ್ದೇಶನ ಅಂಬಯ್ಯ ನುಲಿ.